Wahini fa ohini biara ni wote se wo papa. We are proud of you, Ancient of Days. You changed lot. Obient me fan ne ho to da ohini ben obrin pom ben nyame ben na se wo wa wo bo so ni asase onyame a wo ye hu na hu ye hwa wo ye butanti mo ye tru wa ye mpanhwe da papa ye do ni e be kosu asore wo e be se wo ye kasee wo ye kasee wo papa wo ye kasee wo wo su te adie nyina ah wa bo adie wa bo adie bo bo bo bo ho papa ye shiro